ಸದೀಂ ತಗಿದ ನಿಧಮಜಂ ತರಿತ ಸಾನಿದ ಕುಕುಂ ತಗಿದ ಗರಿಣಿ ತಜಂ ಪದ ನಿತ ತಜಂ ತರಿಗಮ ತಗಿದ ಜಂ ಗರಿಣಿ ತತರಿ ತಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದ ನಿ ಸಾರಿಗದಿದ್ದೀದ ಸದಿಗಿಣ ಸರಿಗಮ ಪದ ನೀ ಸದಿಗ ನೀದ ಸದಿಗಿಣ ಸಂಸಿಗ